ನೋಡೋಣ ತೊಗೊಂಡೋಗಿರಿ ಒಂದು ಬರೀ ಗಳಿ ಗಳಿ ಗಳಿ ಮುಂದಲ್ಲ ಬಾವ ಈಗ ಕೊಡ ತೊಗೊಂಡೋಗಿರಿ ಅಣ್ಣ.